ಸಾರಿನ ನೌಷ್ಪರ ನೌಷ್ಪರ ಬೆದ್ದ ಮಾದ್ರೆ ಬಿಚ್ಚುತ್ತಿ ಎಲ್ಲ ಮಾವ ಕೇದು ಒಂಗಯ ಉನ್ನ ಬಾಯಿ ಉನ್ನೇನೋ ಬಾಬುರಾಜೇನು ಮಾಫ್ಯೂಸ್ ಮಾಫ್ಯೂಸ್ ಮಾಫ್ಯೂಸ್ tutti ordinò caffè tutti notto da bare con vestite gabbardino con una torre brillantina che si spanna attorno a te chi stiosisca la costura bicciotti e metà sicura si da piglia nervatura chi sa come va a farni